fu na vo mo nko na ye ho aba ba kire ye ada wa fo se be srem wan mo do tum kaka kaka obu wa na ne de ye no so so ba bia no oje 7 cities o man ho so a wo se 10 cities mo ye ne kaka kaka toto so kaka kaka mana bo anya den sa be du ba bi na wo so nkita ka wo na wo kwotra ka mu a wo so ye juice ka wan ye nyina ya nwe ye ho kaka.